0: 拉伸的他是个谁他是日本谁人不龙中东比心你们当碰到了大部分的东西波斯卡的国家的国家阿克斯法尼法后子你们当碰到了开打的曼尼
1: आकाशवाणी इम्फाल ngangom kirana pau pajari ahan bada marwei pau mukhyamantri yumnam khamchan hairi hauki basahi tara nithoi da pradhan mantri narendra modi gilamjing makhada chakut thorang thabak sing aitihasik koina paikan lakli janimski analaying gilamda laigeda bakhudong chaba sing hena fagat halagani haina mukhyamantri yumnam khamchan hairi police personnel singna thaksi khasi amadi thauna laina kathopogi wakalonda manipur gi damak thabak taunana ba rajya ke griha mantri govindas kontho jamna hairi leba ketai mapam singaloina na manipur da su hayeng da gi hauraga numit humni chupna janna kalyan shibir pangthok lagani amasung ji chaben gi mapam yaunana ba pradhan mantri narendra modi ngasi france ki shahar evian da numit ninigi khongchata tungkrai mukhyamantri yumnam khemchana hairi ಹೌಕಿಬ ಸಹಿ ತರ ನಿಥೋಯಶಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಲಂಜಿಂಗ್ ಮಖಾದ ಲೈಬಾಕಶಿದ ಲಂಬಿ ಥೋಂಗ್ ಯೌನ ಇನ್ಫ್ರಾಸ್ಟ್ರಕ್ಚರ್ ಸಿಂಗ್ ಸಂಗತ್ ಪಗಿಲಂದ ಐತಿಹಾಸಿಕ ಒಯ್ನ ಅಹೋಂಗ್ ಬಲಾಕ್ಲಿ ಮುಖ್ಯಮಂತ್ರಿನ ಥಾದೊರಕ್ ಪುವಾರೋಲಮದ ಹೈ ಚೆನಪ್ ಬ್ರಿಜ್ ಬೈರಾಬಿ ಶೈರಂಗ್ ರೈಲ್ವೆ ಪ್ರಾಜೆಕ್ಟ್ ನ್ಯಾಷನಲ್ ಹೈವೆ ಸಿಂಗ್ ಪಾಕ್ಥೋಕ್ಪ ಮಸುಂಗ್ ರೈಲ್ವೆಬು ಮತಂಗ ಚುನಬ ಮೋಂಗ್ದ ಸಂಗತ್ಪನ ಸಿಂಗ್ ಥವಕ್ ಕಯ ಮೈ ಪಾಕ್ನ ಲೋಯಿಸಿಂದುನ ಲೈಬಾಕ್ ಅಸಿಗ್ ಮಪಾಂಗನ್ ಕಂಕತ್ ಅನ್ಬತ ನತನ ಸೆಲ್ ಥೋಂಗಿ ಫಿವಂ ಫಗತ್ ಅನ್ಬದ ಚಾವ್ನ ಮಟೆಂಗ್ ಪಾಂಗ್ಲಿ ಅವಾಂಗ್ ನೋಂಪುಕ್ಕಿ ಮತಾಂಗ್ದ ಪಲ್ಲದನ ಮುಖ್ಯಮಂತ್ರಿ ನಹಾಯ್ ಅಶಿಗುಂ ಸಾಕು ಥೊರಾಂಗಿ ಥಬಕ್ ಸಿಂಗ್ ಅಸಿನ ಅವಾಂಗ್ ನೋಂಪುಕ್ ಲಂದಂಬು ಹೆನ ಸಾಕುಟ್ ಅನ್ಬದ ಚಾವ್ನ ಮತೆಂಗ್ ಓರಗನಿ ಭಾರತ್ ಪು ಹೆನ ಸಾಕುಟ್ ಪಲೈಬಾಕ್ ಅಮ ಒಹಿನನಬ ಐಕೊಯ್ ಕುದಿಮಂಗ್ನ ಥೌದಾಂಗ್ ಲೋಮಿನರಸಿ ಹೆನಶು ಮುಖ್ಯಮಂತ್ರಿನ ಫಂಗ್ದೊಕ್ಲಿ ಮುಖ್ಯಮಂತ್ರಿ ಯುಮ್ನಾಮ್ ಖ್ಯಮ್ಚಾನ್ ಹೈರಿ ಮಣಿಪುರ್ಗೆ ಮಿಯಾಮ್ದ ಹೆನ ಫಬ